ಕಥೆಸ್ಕಿತ ಲಿಯೇ ರಂಗ ಸಬ್ ಸಖ ಸಂಗ ಮನ ಮೇ ಉಮಂಗ ಗತಿ ತುಮಂಗ ಥಾ ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿ ದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ